0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಎಂಎಸ್ ಶೀಲಾ ಅವರ ದನಿಯಲ್ಲಿ ವೆಂಕಟೇಶ ವಿಠಲರ ರಚನೆ ಕಮಲ ನಯನ ವಾಸುದೇವ ಬಾರೋ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ದ ಕಂಪೋಸಿಷನ್ ಆಫ್ ವೆಂಕಟೇಶ ವಿಠಲ, ಕಮಲ ನಯನ ವಾಸುದೇವ ಬಾರೋ, ಸಂಗ್ ಬೈ ಎಂಎಸ್ ಶೀಲಾ.

ಎಂಎಸ್ ಶೀಲಾ ಅವರು ಹಾಡಿರುವ ಬಸವಣ್ಣನ ವಚನ ಕಾಳಿಯ ಕಂಕಾಳದಿಂದ ಮುನ್ನ. ನೌ ಅ ವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಂಎಸ್ ಶೀಲಾ. ಕಾಳಿಯ ಕಂಕಾಳದಿಂದ ಮುನ್ನ.

ದಿವ್ಯ ಸಂಪತ್ತವರ ದನಿಯಲ್ಲಿ ಮತ್ತೊಂದು ಗೀತೆ, ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ, ರಚನೆ ನೂಲಿಯ ಚೌಡಯ್ಯ. ಒನ್ ಮೋರ್ ಸಾಂಗ್ ಸಂಗ್ ಬೈ ದಿವ್ಯ ಸಂಪತ್, ರಿಟನ್ ಬೈ ನೂಲಿಯ ಚೌಡಯ್ಯ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ.

ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಹೋಗುವ ಬಾರೇ ಸಖಿ. ಪ್ರಸನ್ನತೀರ್ಥರ ರಚನೆ, ಹಾಡಿದರೆ ಆರ್ ಚಂದ್ರಿಕಾ. ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಹೋಗುವ ಬಾರೇ ಸಖಿ. ಸಂಗ್ ಬೈ ಆರ್ ಚಂದ್ರಿಕಾ, ರಿಟನ್ ಬೈ ಪ್ರಸನ್ನತೀರ್ಥ.

ವೃಂದಗಾನದಲ್ಲಿ ಕೇಳಿ, ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ.

ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ಕನಕದಾಸರು ಬರೆದಿರುವ ಗೀತೆಗೆ ದನಿಯಾಗಿದ್ದಾರೆ ಮಾಧವಗುಡಿ. ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ರಿಟರ್ನ್ ಬೈ ಕನಕದಾಸ, ಸಂಗ್ ಬೈ ಮಾಧವಗುಡಿ.

ಇನ್ನೀಗ ಪುರಂದರದಾಸರ ರಚನೆ ದನಿಯಾಗಿದ್ದಾರೆ ಡಾಕ್ಟರ್ ಎಂಎಲ್ ವಸಂತಕುಮಾರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಡಾಕ್ಟರ್ ಎಂಎಲ್ ವಸಂತಕುಮಾರಿ.

ಎಸ್ ಶಂಕರವರ ದನಿಯಲ್ಲಿ ಕೇಳಿ ಈತನೀಗ ನಮ್ಮ ದೇವನು. ರಚನೆ ಗೋಪಾಲದಾಸರು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ. ಈತನೀಗ ನಮ್ಮ ದೇವನು.

ಎಸ್ ಶಂಕರ್ ಅವರ ದನಿಯಲ್ಲಿ ಮತ್ತೊಂದು ಹಾಡು, ಪರಮಪುರುಷ ಪಾಪನಾಶನ ಪರಮಪುರುಷ, ರಚನೆ ಗೋಪಾಲದಾಸರು. ಒನ್ ಮೋರ್ ಸಾಂಗ್ ಆಫ್ ಗೋಪಾಲದಾಸ ಸಾಂಗ್ ಬೈ ಎಸ್ ಶಂಕರ್, ಪರಮಪುರುಷ ಪಾಪನಾಶನ ಪರಮಪುರುಷ.

0: Namo, namo, namo, namo, namo, namo, namo, namo.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of Akashvani.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ಕಾರ ಮೇಡಮ್.
2: ಆಶೀರ್ವಾದಗಳು. ಚರಣ ಭಾಗ ನೆನ್ನೆ ಕಲಿತೀಯಲ್ಲ, ಅದನ್ನು ಇನ್ನೊಂದ್ಸಲ ಹೇಳ್ಬಿಟ್ಟು ಮುಂದೆ ಹೋಗೋಣ.

0: ಅದ ತನಕ ನೆನ್ನೆ ಪಾಠ ಮಾಡಿದ್ಯಲ್ಲ, ಮುಂದೆ ಶುದ್ಧ ಸಾಹಿತ್ಯ, ಸುವರ್ಣಮಯ
1: ಸುವರ್ಣಮಯ,
0: ವಿಗ್ರಹ
1: ವಿಗ್ರಹ,
0: ಪ್ರಕಾಶಿನಿ
1: ಪ್ರಕಾಶಿನಿ,
0: ಸುವರ್ಣಮಯ
1: ಸುವರ್ಣಮಯ,
0: ಹಾಸಿನಿ
1: ಹಾಸಿನಿ,
0: ಸುವರ್ಣಮಯ
1: ಸುವರ್ಣಮಯ,
0: ವಿಗ್ರಹ
1: ವಿಗ್ರಹ,
0: ಪ್ರಕಾಶಿನಿ
1: ಪ್ರಕಾಶಿನಿ,
0: ಸುವರ್ಣ
1: ಸುವರ್ಣ,
0: ಮಯ
1: ಮಯ,
0: ಹಾಸಿನಿ
1: ಹಾಸಿನಿ.

0: ಮಧ್ಯಮಕಾಲ ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೇಶ್ವರಿ
1: ಭುವನೇಶ್ವರಿ
0: ಭುವನೇಶ್ವರಿ ಕ್ಷಿಪ್ರ ಪ್ರಸಾದಿನಿ
1: ಭುವನೇಶ್ವರಿ ಕ್ಷಿಪ್ರ ಪ್ರಸಾದಿನಿ
0: ನವಮಾಣಿಕ್ಯವಲ್ಲಕಿ
1: ನವಮಾಣಿಕ್ಯವಲ್ಲಕಿ
0: ನವಮಾಣಿಕ್ಯವಲ್ಲಕಿ
1: ನವಮಾ

0: ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ಬರ್ಕೊಂಡ್ಯಾ ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೇಶ್ವರಿ
1: ಭುವನೇಶ್ವರಿ
0: ಕ್ಷಿಪ್ರ ಪ್ರಸಾದಿನಿ
1: ಕ್ಷಿಪ್ರ ಪ್ರಸಾದಿನಿ
0: ನವ ಮಾಣಿಕ್ಯ ವಲ್ಲಕಿ ವಾದಿನಿ
1: ನವ ಮಾಣಿಕ್ಯ ವಲ್ಲಕಿ ವಾದಿನಿ
0: ಭವ ಗುರು ಗುಹ ಸೇವಿನಿ
1: ಭವ ಗುರು ಗುಹ ಸೇವಿನಿ
0: ಸಂಮೋದಿನಿ
1: ಸಂಮೋದಿನಿ

0: ಇಷ್ಟು ಪಾಠ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಭಾಳ ಕಷ್ಟವಿದೆ ಇದರಲ್ಲಿ. ನಾಳೆ ನೋಡೋಣ.
1: ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ, ರಾಗ್ ಅಹಿರ್ ಭೈರವ್.
2: ಲಿಸನ್ ಟು ಹಿಂದೂಸ್ತಾನಿ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ, ರಾಗ್ ಅಹಿರ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಮಧುವಂತಿ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿಯೋನೇಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಕಂಟಿನ್ಯೂ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಧುವಂತಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಯು ಆರ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿಎಂ ಮಧುರನಾಥ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್. ಮೊದಲಿಗೆ ಚಿನ್ನನಾಡಿನ ತ್ಯಾಗರಾಜರ ರಚನೆ ಕಲಾನಿಧಿ ರಾಗ ಆದಿದಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you flute recital by C.M. Madhuranath. He is accompanied on the violin by A.R. Krishnamurthy, on the mridangam K. Harishchandran. To begin with, Chinna Nadina, set to Kalanithilaga Adithala, written by Tyagaraja.

ತತ್ವ ಮೇರುಗತರಮ ತ್ಯಾಗರಾಜರ ಮತ್ತೊಂದು ರಚನೆ ಗರುಡ ಧ್ವನಿ ರಾಗ ರೂಪಕ ತಾಳ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಗರುಡ ಧ್ವನಿ ರಾಗ ರೂಪಕ ತಾಳ ತತ್ವ ಮೇರುಗತರಮ.

ಇನ್ನೀಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮನಸ್ಸು ಕರಗದೇ ಮೀ ಹಂಸಧ್ವನಿರಾಗ ರೂಪಕ ತಾಳದಲ್ಲಿದೆ. ಮನಸ್ಸು ಕರಗದೇ ಮೀ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ಟು ಹಂಸಧ್ವನಿರಾಗ ರೂಪಕ ತಾಳ.

ಸಿಎಂ ಮಧುರನಾಥ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶಂಕರಾಭರಣರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಮರ್ಯಾದಗಾದುರ. Dear listeners, you are listening to Flute Recital by C.M. Madhuranath. Accompanists are on the violin A.R. Krishnamurthy, on the mridangam K. Harishchandran. Continuing the program, now let us listen to a composition of Tyagaraja set to Shankarabharana Raga Adithala Mariyadagadura.

ಇದುವರೆಗೂ ಸಿಎಂ ಮಧುರನಾಥ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಾಯ್ಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by C.M. Madhuranath. Accompanists were on the violin A.R. Krishnamurthy, on the mridangam K. Harishchandran. This program is a contribution of Akashwani Bengaluru, Anytime Indian Music.

0: 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೇಖರ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಜಯಂತ ಶ್ರೀ, ಖಯಾಲ್ ವಿಲಂಬಿತ್ ತೀನ್ ತಾಲ್, ಜಬತೆ ಪೀಹು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಪಂಡಿತ್ ರಾಜಶೇಖರ್ ಮನ್ಸೂರ್. ರಾಗ್ ಜಯತಾಶ್ರೀ, ಖ್ಯಾಲ್ ವಿಲಂಬಿತ್ ತೀನ್ ತಾಲ್, ಜಬತೆ ಪೀಹು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೌಶಿಕಾರ ಖಾಯರ್ ವಿಲಂಬಿತ್ ತೀಂತಾಲ್ ಕೋಲೋ ಮನವೇ ಸಖಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. He is accompanied on tabla by Dr. Ravi Kiran Nakod and harmonium by Shri D. Kumar Das. Continuing the concert, now listen to Rag Kaushi Kannada. Khyal Vilambit Tintal, Kolo Manavu Sakhi.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಮ್ಮ ಸಹಕಾರ ನೀಡಿದವರು ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವರ್ಲ್ಡ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾ ರವಿಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ವಾಸ್ ಕಂಪ್ಲೀಟೆಡ್ ಬೈ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾವಾದನ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಎಂಕೆ ಸರಸ್ವತಿಯವರು ತಮ್ಮ ವೀಣಾವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳಿ ಶುದ್ಧ ಬಂಗಾಳ ರಾಗ ಆದಿತಾಳದಲ್ಲಿದೆ ರಾಮಭಕ್ತಿ ಸಾಮ್ರಾಜ್ಯಂ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೀಣಾ ರೆಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. ವಿದುಷಿ ಎಂಕೆ ಸರಸ್ವತಿ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಟು ಬಿಗಿನ್ ವಿತ್ ರಾಮಭಕ್ತಿ ಸಾಮ್ರಾಜ್ಯ, ಸೆಟ್ ಟು ಶುದ್ಧ ಬಂಗಾಳ ರಾಗ ಆದಿತಾಳ.

ವಿದುಷಿ ಎಂಕೆ ಸರಸ್ವತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಇನ್ನೀಗ ಕಾರ್ಯಕ್ರಮವನ್ನು ಮುಂದುವರೆಸುತ್ತ ರಾಮನೀಯಡ ಖರಹರ ಪ್ರಿಯ ರಾಗ ಆದಿತಾಳ, ರಚನೆ ತ್ಯಾಗರಾಜ. ಟಿಲಿಸಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದುಷಿ ಎಂಕೆ ಸರಸ್ವತಿ. ಶಿ ಇಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ತ್ಯಾಗರಾಜ. ಶಿ ಇಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಚ್ಎಲ್ ಶಿವಶಂಕರ ಸ್ವಾಮಿ. Continuing the program, now let us listen to Ramaniyada, Kharahara Priyaraga, Adithala.

ಇದುವರೆಗೂ ವಿದುಷಿ ಎಂಕೆ ಸರಸ್ವತಿ ಅವರ ವೀಣಾ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದರೆ. ಮೃದಂಗ ಸಹಕಾರ ನೀಡಿದವರು ಎಚ್ಎಲ್ ಶಿವಶಂಕರ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by Vidushi M.K. Saraswati. She presented compositions of Tyagaraja. She was accompanied on the mridangam by H.L. Shivashankara Swami. This program is a contribution of Akashwani Bengaluru, anytime Indian music.